ಆಮೇಲೆ ಅತ್ರಭತಾಶ ಮೇಲೆ ಸಂಗತ ಗುಣ ಪರಗಾಸ ಜೇನ ಹಾರ ಹಾರ ಹಾರ ರಸ ನಾಮನ ಪಾಯ ತೇ ಭಾಗಹೀಣ ಜಂಪಾಸ ಜೋ ಸತ್ಗುರು ಶರಣ ಸಂಗತ ನಹಿ ಆಯ ತ್ರಿಗ ಜೀವೇ ತ್ರಿಗ ಜೀವಾಸ ಜಿನ ಹರ ಜನ ಸತ್ಗುರು ಸಂಗತ ಪಾಯಿ ತಿನ ತೋರ ಮಸ್ತಕ ಲಿಖಿಯಾ ಲಿಖಾಸ ಧನ ಧನ ಸತ ಸಂಗತ ಜಿತ ಹರ ರಸ ಪಾಯ ಮಿಲ ಜನ ನಾನಕ ನಾಮ ಪ್ರಕಾಶ ರಾಘು ಶ್ರೀ ಮಹಲ್ಲಾ ಪಂಜವಾ ਕਾਹੇ ਰੇ ਮਨ ਚਿੱਤ ਬੈ ਉਦਮ

ನಾಮ ಸಂಘೋತ್ಸವೆಲ್ಲ ಅಸಾ ನಾಮನ ಸದಾತಿ ಅಯ್ಯ ನಾನಂ ಗುರುಂ ಪರಮಗತ ಪಾಯ್ಯ ಚೂಟತನೈ ಕೋಟ ಲಖ ಬಾಹಿ ನಾಮ ಜಪತ ಪಾರ್ಪರಾಹಿ